0: Isofa ɲini a yiri n y'o juma ni.
1: A su kanzu gwɛrɛ paapa kirimaalɛ.
0: Na wɛrɛ ka biɔ sini i kuma ka kaban gumi i buka yalwa ɲawan wɔ na